ಕಲಿಯುಗ ದೈವಂಗ ವಿಲಸಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಟಾಕ್ಷಂತೋ ಪ್ರಪಂಚಮಂತಟ ಜನುಲಂದರೂ ಕ್ಷೇಮಂಗಾ ಉಂಟಾರನಿ ಅನೇ ನಮ್ಮಕಂತೋ ಅಕ್ಕಡ ತಿರುಪಲ ತಿರುಪತಿಲೋ ಕಲ್ಯಾಣೋತ್ಸವಂ ಏರ್ಪಾಟು ಚೇಸ್ತಾರು ಲೋಕ ಶಾಂತಿ ಕಲ್ಯಾಣಂ ತಯಾರು ಚೇಸಿ ಏರ್ಪಾಟು ಚೇಸ್ತಾರು ಪ್ರಪಂಚಮಂತಟ ಉನ್ನ ಜನುಲಂದರಿನಿ ಸುರಕ್ಷ